0: ಪಾಠದ ವಾಗ ಕೇನ ರೇಡಿಯೋ
1: ಅಡಕುಮುರಿ ರಲುಮಾವತಿ ನಿಲ್ಕುರುಲ್ಲಾ ಸೋನಾಲಿಕಾ ಅಶ್ವಬಲ 50ಕ ಎಂಜಿನ್ ಧಾರಿತಾವ ಅವಮ ಇಂಧನ ದಹನೆ ಪಹಸುವಿನ ಹೆಸಿರವೀಮ ನಡತುವ ಸಹ ಅಮದರ ಕೊಟಸ್ ಗನಿಮೆ ಪಹಸುಮ ಟೂ ವೀಲ್ ಫೋರ್ ವೀಲ್ ಸೋನಾಲಿಕಾ ಟ್ರ್ಯಾಕ್ಟರಿಯ ದನ್ ದಿವಿನಿ ಪುರಾ ಅತಿ ಟಿವಿಎಸ್ ಅಲವಿ ನಿಯೋಜಿತಾನ್ ವೆತಿನ್ ರಾಕ್ಷಣೀಯ ಲಿಯಾಪದಿಂಚಿಯ ಅವ್ರದು 4ಕ ಸೇವಾವ ಸಹ ವಗಕೀಮ ಸಮಗ ಬಟಿನಾ ದೊರತಕಿ ಅಲ್ಮಾರಿಯಕ್ ನೋಮಿಲಿ TVS Agri Business Within Sonalika Tractory Mahapunavata Mahabalaya
2: Rajya Bankoka Surakshita Bhavaya Ihalama Rekavarane Samagin Stavara Tanpatu Sandaha Ihalama Poliya RDB Bankwin
3: Lakhanda Radio ITN

0: ರಾತ್ರದ ವಾಗಕಿಯನ್ನ ರೇಡಿಯೋ
1: ಹೆಮ ಕಾಲಿಮ ಟ್ರೆಂಡಿ ಮಸಿಂದು ಎಹೆನ ಲಂಕಾವೇ ಏಕಮ ಚಾನಲ್ ಲೆಕ್ಕ ಲಾಖಾಂಡ ಹಾರ್ಟ್ ಬೀಟ್.

0: FM 93.7 Lakana Radio ITN
1: Havasa todai vinadi 16 ay Jeevithayak nathi karagenimata kathawanne ek tatpareka pramadayak Riya padavimeedit margi gaman kirimeedit pravesham wanna
0: Tikya surakenu magatota
2: Lukayya mare venene uni ಿಗಿವಾಳೆ ಮಾಡಿ ಮೆಮರಿ ಲೋಸ್ಟ್ ಇಲ್ಲ ಮೆಮರಿ ಲೋಸ್ಟ್ ಕಾಲ್ ದ ಡಾಕ್ಟರ್ ಯಾರು ಸುನ್ನದು ಮಮ್ಮ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನ ಮುಕು ತಟ್ಟಪ್ಪ ಹಿಡಕ್ರನೆ ಅಯ್ಯ ಮಾಟ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ್ಮ ಕೀಲ ದಿಯನಾನೆ
3: ಹಿನಾ ವೇವಿ ಸಿಂಧು ಅಹನ್ನ FM 93.5 FM 93.7 හැන්දෑවේ 4 වෙද්දී ටියුන් කරලා තියාගන්න.
4: Evening Drive with Chamit and Charu.

0: Green Life Plantation Private Limited. I'm going to live a new green life.
1: ಕೃಷಿ ಕ್ಷೇತ್ರದ ನವ ಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲೆಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಸಿ 5000 ದಕ್ಕ ಮಿಲತಿಗೆ ನೇಮ ಸಂದಹ ನಯ ಸಹನೆಯಾಗ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲೆಯ
2: ಅಪೇ ಅಮ್ಮಗೆ ದರಾವದ
3: ನೆಹ ಅಮ್ಮ

ಸಂತತಿ ಶಾಂತಿಯ ದಿಶ ಮೇ ಉತುಂ ಪಿರಿತ್ ಸಜ್ಜಾಯನೆಯ ಕುಟುಂಬದಲ್ಲಿ ಪಾಣುತುರು ಗಂಗುಲ ಸಿರಿ ಪರಮ ವಿಶುದ್ಧಾರಾಮಾಧಿಪತಿ ಬೆಡಸಿಟ್ ಅಪವತ್ವಿ ಬದಾಲ ಪ್ರವರ್ಜನ ಕೀರ್ತಿ ಶ್ರೀ ಸರಬಂಜ ವಿಶಾರದ ಪೂಜ್ಯಪಾದ ಮಿಗಸ್ವವೇ ಸೋಮರತನ ಸ್ವಾಮಿ ಮಹಾ ಸೇವಿಸಿದೆ.